Se radi do bi e juma ni pa le sori kase nti jama moni ni yakopo betule na ye juma obi a wo obo jama e wo yakopo betule na ye juma odofo so ya me do bi be ye juma diso ko wa mani asa wo ye gwan ye wo ye gwan ela so ya me do bi be ye juma diso ko wa mani ese ojo ni pa we be ye juma ti se ade obeye no didi

oyo nyame o te ase ye mase nyankopon so ala je se wo te amia ba bia wo bia na twebe wo bia bia na sori e wo bia o te ase fa ni o nyame kase ye mase nyankopon wa wa chi ye no.